0: ಮಾಡಿ ಕಣ್ಣಿ ಸಾಮಿ, ಹಿಂದ ಕಟ್ಟೊಮ್ಮಟ್ಟ ಮಾಡಿ ತುಳ್ಳುವಂ ಸ್ವಾಮಿ, ನಾಮ ತುಳ್ಳುವಂ ಸ್ವಾಮಿ, ನಾಮ ತುಳ್ಳುವಂ ಸ್ವಾಮಿ.
1: നിങ്ങളുടെ പ്രിയപ്പെട്ട ഗാനങ്ങൾ ഞങ്ങളിലൂടെ ട്യൂൺ ചെയ്യൂ. റേഡിയോ സാന്ത്വനം 90.4 FM.